ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ

ಸುಡತಂತು ವೈಷ್ಣವು ಶಂಭುಂಡಂತು ಶೈವು ಸದಾ ಉಲ್ಲಾಸಂಗುಣಗೊಲ್ವ ಉಲ್ಲಾಸಂಗುಣಗೊಲ್ವ ಎಲ್ಲರಕ್ಕೂ ಆಯುರ್ಭೋಗ ಭಾಗ್ಯಾದಿ ಸಂಪಲ್ಲಾಭಂ.